0: ಗಸೆ ಹೊಚ್ಚಿಲ್ಲ, ಜಂಡು ಹೊಚ್ಚಿಲ್ಲ ಇದೆ ನೇರಂತಾಗಿ ಕೊಡಕು ಸದ್ಯಕ್ಕೆ ಆಹಿ ಇಲ್ಲ. ನಾವು ಕೊಡಕು ಸಕ್ಕೆ ಅಂದ್ರೆ ಕೆಹಿ ಇಂಜಿಕೆ ಮಾಡಿದ್ರು ಮಾವು ಕೊಡಕು ಸನ್ನೆ ಕೆಹಿ ಇಲ್ಲ ಒಂದು ಆಗಿ ಕೆಹಿ ಇತ್ತು ಮಾವು
1: ಏವ ಕಜದ್ದಿ ಆಸರೆ ಏನಾನ ಕೆಹಿಂದಿರು ಜುದ್ದಿ ಪೂ ಯು ಹೋಚಿಲ ಆಡಿತ್ತು ಕಜದ್ದಿ ಆಸರೆ ಏವ ಅಂಬಿಯ ಮನ ಪಾರ್ಚಿಂದಿರು ಕಿ ಏನಾ
0: ಜೋನಾ ಅಚ್ಚರ್ ತು ಡಿಕ್ಕಿ ಡಿಕ್ಕಿ ಸಹ ಮೇಲ್ ಕೇಸ್ ಇತ್ತಂತ ಜೋನಾ ಮುಂಡಿ ಅಹಾಲೆ ಮಾಬು ಈ ಲೋಕಲ್ ಸಾವುಕಾರ ಉಮರ್ ಕೋಟ್ ಭಿತ್ರ ಕಚ್ ಕದ ಸಾವುಕಾರ ಮನರೆ ಯಾರಿಗೆ ಪಾರ್ಚಿ ನಾವು
1: ಅತ್ತೆ ಬೆಸಿ ಲಕ್ಕೆ ಆಹೀನು
0: ಹಾ ಇತ್ತಲ ಚಾಸ ಒರೋ ರೋ ಕೇನ್ ರೆ 200 ಕ್ವಿಂಟಲ್ 300 ಕ್ವಿಂಟಲ್ ಇಲ್ಲಿ ಜಿಗೆ ಒರೋ ರೋ ಚಾಸ ಆಹೀನು ಒಡೆ ಇಲ್ಲಿ ಉಣಾ ಉಣಾ ಚಾಸ ಇಂಜಿಗೆ ಮಂಡ್ರೆ ಇಲ್ಲಿ 50 ಕ್ವಿಂಟಲ್ 100 ಕ್ವಿಂಟಲ್ ಭಿತ್ರ ಇಲ್ಲಿ ಕೇನ
1: ಅತ್ತೆ ವಾ ಪಾರ್ಚಿ ಇಂಜಿರು ಕೇಲ ಹೀ ಕಹನಾ
0: ಹಾ
1: ಅತ್ತೆ ಲಾಭ ಹಿ ಮಣ ಬಿನೆ ಕಿ
0: ಕ್ವಿಂಟಲ್ ಪಿಚಾ ಇತ್ತಲ 2000 1800 ಇಲ್ಲಿ ಎಂತಿಕೆ ರೇಟ್ ಮಾಡಿ ಕಮ್ಮ ಹಾಕೆ ನಾಳೆ ಹತ್ತೆ ವರ್ಷ ನಾಳೆ 2500 2400 ಇಲ್ಲ ಕ್ವಿಂಟಲ್ ತಗಿ ಮಚ್ಚೆ ಕೆಜಿ 20 ಟಕಾ 22 ಟಕಾ ಇಲ್ಲ ಮಚ್ಚು ಈ ವರ್ಷ ಟಿಕೆ ಕಮ್ಮ ಹಾಕು ರೇಟ್
1: ಅತ್ತೆ ಧನ್ಯವಾದ ದಾದಾ
0: ಧನ್ಯವಾದ
2: ಈ ತಾಯಿ ತೋ ವ್ಯಸ್ತಾತ್ಸಿ ತಾಯಿ ಬಾಯ್ ನೆ ರಹ ಸರ್ದ ತಕಿ ಪಾಚರ ನಡೆ ಮಾರೋ ವೆನ್ನೋ